0: ಗೆ
1: ಹಾರೋಹಕ್ಕಿ ಪಾಲಿಗೆ
0: ರೆಕ್ಕೆ ಬೀಸಿ ಧೈರ್ಯ ಸೂಸಿ
1: ರೆಕ್ಕೆ ಬೀಸಿ ಧೈರ್ಯ ಸೂಸಿ
0: ಚುಕ್ಕಿ ಮುಟ್ಟೋ ಹಮ್ಮಿಗೆ
1: ಚುಕ್ಕಿ ಮುಟ್ಟೋ ಹಮ್ಮಿಗೆ
0: ಲಿಖ ಲಿಯಾ
2: ಹಾಂ
0: ಸಬ್ ಲೋ ಲಿಖ ಲಿಯಾ
2: ಹಾಂ
0: ಅಚ್ಚಾ ತೋ ಅಗಲಾ ಸ್ಟ್ಯಾಂಜಾ ದೂರ ದೂರ ಹಾರಿ ಹಾರಿ
1: ದೂರ ದೂರ ಹಾರಿ ಹಾರಿ
0: ವ್ಯೋಮ ಕಾಣುವ ಬಗೆ
1: ವ್ಯೋಮ ಕಾಣುವ ಬಗೆ
0: ಹಸಿವ ಮರೆಸಿ
1: ಹಸಿವ ಮರೆಸಿ
0: ವಾಂಛೆ ಮೆರೆಸಿ
1: ವಾಂಛೆ ಮೆರೆಸಿ
0: ದಿಗಂತ ಸೇರೋ ಲಘು ಬಗೆ
1: ದಿಗಂತ ಸೇರೋ ಲಘು ಬಗೆ
0: ಹಾಂ ತೋ ಅಬ್ ಬಚ್ಚಾ ಆಖಿರ್ ಸ್ಟ್ಯಾಂಜಾ ವೋ ಭೀ ಸುನಾ ದೋ ಲಿಖ ಲೇತೆ ಹೈ ಯಾವ ನಾಡೋ ಎಂಥ ಕಾಡೋ
1: ಯಾವ ನಾಡೋ ಎಂಥ ಕಾಡೋ
0: ಹಾರೋ ಆಸೆ ಹಕ್ಕಿಗೆ
1: ಹಾರೋ ಆಸೆ ಹಕ್ಕಿಗೆ
0: ಮುಕ್ತ ಗಗನ ನೂರು ಕಾಲ
1: ಮುಕ್ತ ಗಗನ ನೂರು ಕಾಲ
0: ಈಜೋ ಶಕ್ತಿ ರೆಕ್ಕೆಗೆ
1: ಈಜೋ ಶಕ್ತಿ ರೆಕ್ಕೆಗೆ
0: ತೋ ಸಬ್ ಲೋಕ್ ಏಕ್ ಗಾನಾ ತೋ ಲಿಖ ಲಿಯಾ ಅಬ್ ಇಸೆ ಕೈಸೆ ಗಾನಾ ಕಿಸ್ ತರಹ ಗಾನಾ ಏ ತೋ ಮಾಲೂಮ್ ಹೋನಾ ಹೈ ನಾ
2: ಹಾಂ
0: ಅಚ್ಛಾ ಜಿ ಜರಾ ಚುಪ್ಕೆ ರಹನಾ ಗೀತಾ ಜಿ ಆ ರಹಿ ಹೈ ದೀದಿ ಹಾಂ ಉಸಿ ಕೋ ಹಮ್ ರಿಕ್ವೆಸ್ಟ್ ಕರ್ ದೇಂಗೆ
2: ಹಾಂ
0: ಗೀತಾ ಜಿ ಆಯಿ ಯಹಾಂ ಹಮಾರೆ ಬಚ್ಚೆ ಸಬ್ ಏಕ್ ಗಾನಾ ಸೀಖನಾ ಚಾಹತೆ ಹೈ ಪಹಲೆ ಇಸ್ಕೆ ಆರೋಹ ಅವರೋಹ ಕ್ಯಾ ಹೈ ಏ ಬತಾಯೇಗೆ